ಜನಮ ಕರ್ಮ ಮಲಿ ಉತ್ತುರೆ ಸಚ್ಚೇ ಗುಣಗಾ ಜನಮ ಕರ್ಮ ಮಲ ಉತ್ತುರೆ ಸಚ್ಚೇ ಕೇ ಗುಣಗಾ ಗುಣ ಗಾವತ್ ಕೇ ಪುತ್ರ ಸ್ಮೈ